0: ಬಿಟ್ಟು ಬಳಸಿದಾಯಿತ ಮನುಷ್ಯರಲ್ಲಿ ಒಂದು ತಿರುಗಿಸಿತ್ತು ಅದು
1: ಸಲೋದಿಸಿತ್ತು ಅದು ಜೀವಿಸಿತ್ತು.